ರಾಮಕೃಷ್ಣ ಹರಿ. ಮೈಲೋಗಣತಿ ಅಂತರ ಪಾರ್ ಕರುನ್ ಪಂಢರಿಚ್ಯಾ ವಿಠುರಾಯಾಲಾ ಭೇಟಾಯಲಾ ಜಾಣಾರ್ಯಾ ಭಕ್ತಾಂಚ್ಯಾ ಮಾಂದಿಯಾಳಿತ್ ಪ್ರತ್ಯೇಕಾಚ್ಯಾ ಮುಖಾತ್ ತ್ಯಾ ಸಾವಳ್ಯಾ ಪರಬ್ರಹ್ಮಾಚ್ಯಾ ನಾವಾಚಾ ಘೋಷ ತರ ಅಸ್ತೋಚ್. ಪಣ ಜ್ಯಾ ಸಂತಾನ್ನೀ ಆಪಲ್ಯಾ ಸಾತ್ವಿಕ ವಿಚಾರಧಾರೆತುನ್ ಸಮಾಜಾಚ್ಯಾ ಪ್ರಬೋಧನ್ ಕೇಲ ತ್ಯಾ ಸಂತ ಪರಂಪರೆಚಾಹೀ ಉಲ್ಲೇಖ ತ್ಯಾಮಧ್ಯೆ ಆವರ್ಜುನ್ ಅಸ್ತೋ. ಮ್ಹಣೂನಚ್ ನಿವೃತ್ತಿ ಜ್ಞಾನದೇವ್ ಸೋಪಾನ ಮುಕ್ತಾಬಾಯಿ ಏಕನಾಥ ನಾಮದೇವ್ ತುಕಾರಾಮ್ ಹಾ ಗಜರ್ ಘುಂವತ್ ವಾರ್ಕರಿ ಚಂದ್ರಭಾಗೆತಿರಿ ಏಕತ್ರ ಜಮತಾತ್. ಪ್ರತ್ಯಕ್ಷ ಜ್ಞಾನೋಬಾ ಮಾಊಲಿನ್ನಿಹಿ ಸ್ವತಃಲಾ ನಿವೃತ್ತಿ ದಾಸು ಅಸಂ ಮ್ಹಣೂನ್ ಘೇತ್ಲ ತ್ಯಾ ಸಂತ ನಿವೃತ್ತಿನಾಥಾಂಚ ಸಂತ ಪರಂಪರೆತ್ಲ ಸ್ಥಾನ ಅಣಿ ಕಾರ್ಯ.